ಸಾರಿ ಖುನೌವಿಯದು ನಾ ಕ್ವಾಕಿ ಮಪ್ಪಾವು ಸೀಲಗ್ಲಬ ಮತ್ತ ಮದುದ ನಮೋ ತಾಯಿ ಬಂಗ ಪಾನ್ಬ ಕಯಾ ನಮ ಪೂಮಾಗಿ ಸಿಂಧಾ ಪಾಂಗ್ಬ ಮತ್ತಮ ಯೌರಿದನ ಕಂಗ್ಲೆಯ ಪುಂಗಿ ಲಂದಮ ಝಿಯ.

ಆಕಾಶವಾಣಿ ಇಂಫಾಲ್ ಹೌಜಿಕ್ ದೆಲ್ಲಿದಗಿ ರಿಲೇದ ಸಮಾಚಾರ ಪ್ರಭಾತ್ ಮಾರ್ನಿಂಗ್ ನ್ಯೂಸ್ ಅಮದಿ ಸಿಲೋಂಗ್ದಗಿ ರಿಲೇದ ಅವಾಂಗ್ ನೋಂಗ್ಪೋಕ್ ಲಂದಂಗಿ ಪಾವ್ ಮತಂಗ್ ಮತಂಗ್ ಒಯ್ನ ತಾಬ ಪಂಗ್ಬಿರಕನಿ.

ಅನೌಬ ಇಸೈ ಅನೌಬ ಮಯೇಕ್ ಮಥೇ ಲುಕೋಯ್ ಉಸೋಪ್ ಅಮಗಿ ಚಿಂದಂಬಬು ಹೈರಬ ಮಿಯೋಯ್ಬ ಅದು ಸೋಯ್ರರೋಯ್ ಹೈನಬ ಲೈ ಇಸಿಂಗದ ತಾಸಿನಬದ ಗಾ ಫಾದುನ ಕಾರಕ್ಪ ಅಮುಕ್ ಯೊಂಥೋಕ್ಲುಬಸು ಯಾರಿ ಕಾನಬಬು ಲೌಬ ಹೈರಬ ಅಯಿಂಬಗಿ ಮಹಾವ್ ತೊಂಗಾಲಕ್ಕನಿ ಮರುಪ್ಸಿಂಗ್ ಮಖಲ್ ಮಥೇಲ್ಗಿ ಇಸೈಸು ಲೌಕ್ಷಿನ್ಬ ಹೈನ ತಾಥೋಕ್ಪ ತಮ್ಸಿ ಹೌಜಿಕ್ಕಿ ಮತಮ್ಗಿ ಇಸೈನಿ ಮಸಿನ ಸೋಕ್ ಲಿಸಿಂಗ್ ಅನಿ ಕುನ್ಗ ತರುಕ್ತ ಹಿಂಗ್ಲಿಬ ಮಿಯೋಯ್ಬನಿ ನಿಂಗ್ಸಿಂಗ್ಮಿನಸಿ ಮಥೇ ಲುಕೋಯ್ ಕಯಾಗಿ ಮನುಂಗ್ದ ಥಮೋಯ್ನ ಹೇನ ಖೊಯ್ದಾಜಬ ಅದುದಿ ಮಯಾ ಯೋಖತ್ಸಿ.

ಲೈರಿಗ್ ಎಂಬಂ ನಂದಲಾಲ್ ರೋಯ್ ಇಂಫಾಲ್ಗೆ ಲೈರಿಗ್ ಎಂಬಂ ಮಖಾಲೆಕಾಯ್ದ ಲೈಖಿದ್ರಬ ಲೈರಿಗ್ ಎಂಬಂ ತೇಜ್ ಬನಿ ರೋಯ್ ಅಮದಿ ಲೈಸ್ರಂನಿಂಗೋಲ್ ತಂಪಾಕ್ ಅನಿಗಿ ಮಸಾ ತರೆತ್ಗೆ ಮನುಂಗ್ದ ಮರಿ ಸುಬ ಮಚಾನಿಪ ಒಯ್ನ ಕುಮ್ಜಾ ಲಿಸಿಂಗ ಮಗ ಚಮಾಪಲ್ ನಿಫುಮಾಪಲ್ಗೆ ಜುಲೈಗೆ ತಾಂಗ್ ಮಂಗಾದ ತಾಯ್ಬಂ ಖೋಂಗ್ದಾರಕ್ಕಿ ಖುರಾಯ್ ಲಮ್ಲೊಂಗ್ ಕೈಥೇಲ್ದ ಲೈಬ ಎಲ್ ಪಿ ಸ್ಕೂಲ್ ಅಮದಗಿ ಲೈರಿಗ್ ಲೈಸು ತಂಬ ಹೌರದ ಮತುಂಗ್ ಮಥಂಗ್ ಮಥಂಗ್ ಲಮ್ಲೊಂಗ್ ಹೈಸ್ಕೂಲ್ದಗಿ ಲಿಸಿಂಗ ಮ ಚಮಾಪಲ್ ಹುಂಫುಮಾಪಲ್ದ ಮೆಟ್ರಿಕ್ ಪಾಸ್ ತೌದು ಕುಮ್ಜಾ ಲಿಸಿಂಗ ಮ ಚಮಾಪಲ್ ಹುಂಫು ತರಾಮಂಗಾದ ಡಿ ಎಂ ಕಾಲೇಜ್ ಇಂಫಾಲ್ದಗಿ ಇಕಾನಮಿಕ್ಸ್ ತ ಗ್ರೇಜುಯೇಟ್ ಲೊಯ್ಸಿನ್ಕಿ.

1989 ಸಹಿ ಅಸಿ ಅಸೈಬಗಿ ಪುನ್ಸಿಗಿ ಖುಂಗ್ಹೌದ ಯಾಮ್ನ ಮರು ಒಯ್ಬ ಸಹಿ ಅಮ ಒಯ್ಕಿ. ಸಹಿ ಅಸಿದ ಟಿಜಿ ಹೈಯರ್ ಸೆಕೆಂಡರಿ ಸ್ಕೂಲ್ದ ನುಂಗ್ಥಿಲ್ದ ಹಾಂಗ್ಬ ಮ್ಯೂಸಿಕ್ ಕಾಲೇಜ್ದ ಮಿಂಗ್ ಚಂದುನ ಇಸೈ ತಂಬ ಹೌಕಿ. ಕಾಲೇಜ್ ಅಸಿದಗಿ ಇಸೈಗಿ ಒಜಾಗುರು ಕಯಾಗ ಸಕ್ಕನ್ನವಸು ಹೌಕಿ. ಪಾವನಾ ಕೈಥಿಲ್ದ ಲೈಬ ನಹರೋಲ್ ಸಾಹಿತ್ಯ ಪ್ರೇಮಿ ಸಮಿತಿದ ಯಾವುದು ಮಣಿಪುರ್ಗೆ ಒಯ್ಬ ಸಕ್ನಾಯಿರಬಸಿಂಗ್ ಆರ್ಟ್ ಅಂಡ್ ಕಲ್ಚರ್ಗೆ ಸಕ್ನಾಯಿರಬ ಮಿಯೋಯಿ ಕಯಾಗ ಸಮ್ನಬ ಹೌರಕ್ಕಿ. ಮ್ಯೂಸಿಕ್ದಿ ಮತಂ ಸಾಂಗ್ನ ತಂಬ ಗಮ್ಖಿದ್ರೆ ಅದುವು ಲೈಕಿದ್ರಬ ಸನಸಂ ಇಬೋ ಪಿಶಕ್ ಥಾಮೈಬಂದಗಿ ಲೈಕಿದ್ರಬ ಅರಾಂಬಂ ಓಜಾ ಬೋರಾ ಅಮದಿ ಅಸೇಂ ಬಿಮಲಾ ದೇವಿನ ಸಿಂಗ್ಬದ.